0: ನಾಗರಿಕತಾಯಿತ ಕಕ್ಷೆ ಸಂಚಾಲನ ಸಂಬಂಧಿ ಚಿಂತನೆ
1: ಅಬಳಿಸುವ ಗ್ರಹಿ ಮಹಾನುಭಾವರು ಯಾತಕ್ ವ್ಯವಸ್ಥಾ ಕಾರ್ಯನಿವಾದ ಪ್ರಭಾವಳಿ ಸೇವಾ ಪ್ರಾಪ್ತಿಗೂ ಸಹಜೀಕರಣಕ್ಕಾಗಿ ನಾಗರಿಕ ಸಹಾಯಕ ಕಕ್ಷೆ ಸಂಚಾಲನ ಉಕ್ತ ಕಕ್ಷಬಾಟ ನೀತಿಕ ಸೇವಾರು ಪ್ರಾಪ್ತಗೊಳ್ಳುವ ಸೇವಾ ಪ್ರಾಪ್ತಿಗಾಗಿ ನಾಗರಿಕ ಸಹಾಯಕ ಕಕ್ಷದ ಸಂಪರ್ಕ

ಕನವು ನೀರಿ ದಮ ಪ್ರೀತಿ ಕಾಸು ಕಂದ್ರೆ ಅಜಾದ ಮೈ ಕರ ಕರೆ ಸಂಘನ ಬಿರ್ತನ ಖನ ಖನ ಬಜನ ಕೀರ್ತನ.